ಮಾನಸ ಪರಿಶೋಧಕಾಯ ನಮಃ. ಓಂ ಶ್ರೀ ಸಾಯಿ ಸಾಧಕಾನುಗ್ರಹ ವಟವೃಕ್ಷ ಪ್ರತಿಷ್ಠಾಪಕಾಯ ನಮಃ. ಓಂ ಶ್ರೀ ಸಾಯಿ ಸಕಲ ಸಂಶಯ ಹರಾಯ

ಗುಣಂದಡೆಗೆ ಸರ್ವ ಸೃಷ್ಟಿ ಸತ್ಯ ಮಹಿಮಲೇನಿ ಸ್ಥಳನೇದಿ ಕನುಗೊನ್ನ ಸತ್ಯ ಮಹಿಮಲೇನಿ ಸ್ಥಳನೇದಿ ಕನುಗೊನ್ನ ಶುದ್ಧ ಸತ್ವಮದಿ.

ಗುಣಂದಡಗೆ ಸರ್ವ ಸೃಷ್ಟಿ ಸತ್ಯ ಮಹಿಮಲೇ ನೀ ಸ್ಥಳನೇದಿ ಕನುಗೊನ್ನ ಸತ್ಯ ಮಹಿಮಲೇ ನೀ ಸ್ಥಳನೇದಿ ಕನುಗೊನ್ನ ಶುದ್ಧ ಸತ್ವಮ